ಆಸಿವಲಟ ಗಣ್ಣಂಬೆ ಆಸಿವಲಟ ದಿನ್ನಂಬೆ ಮನುಷ್ಯ ಕಮ ಮಿನಿಸುನಿ ಕಾಸಿವಾಸಿ ಅತಿ ಅಯಲಂಗ ಬಹುಮ ಹಿಂಗಾಯಿ ಗಣ್ಣಟನೆ ಮನುಷ್ಯ ಕಮ ಮಿನಿಸುನಿ ಕಾಸಿವಲಟ ಗಣ್ಣಂಬೆ ಕಾಸಿವಲಟ ದಿನ್ನಂಬೆ ಮನುಷ್ಯ ಕಮ ಮಿನಿಸುನಿ ಕಾಸಿವಾಸಿ ಅತಿ ಅಯಲಂಗ.

0: ಹೃದಯ ತೊರಗಲು ವಿವರ ಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 90.1 ಗಾಳು ದಿಸುವಿಕೆಟ ಸಹ ಅಂತರ್ಜಾಲ ಸುದಿಲ ರೇಡಿಯೋ .lk ಅರ್ಹ ಮುಳ್ಳುಲೋವಟ್ಟಮ.